0: kokuru dia wo twene bo asime na kokuru ewurade ma yenye kokuru Galatians chapter 10 verse 12
1: enzo yo bia nto mo
0: nti wo se mini enso to ye
1: jide ni pa ye
0: ebe na to wo se mini enso ade ye nimpa nso enso ye na mnu bia no atwe nimpa nso ye yekuru enso ade ye nye so he ye must peace u fira tu okoton ayento nimpa ameto na akofa wo se
1: enso yo bia nto
0: fa wo enso